ನಿಂತಾಗಿ ನಿಂತು ತಾರಗದು ನಾಕತ್ತಿರ ದಗ ಜಗದ ನಗರ ಮಾಧವಿಲೋಕ್ಯ ಬ್ರಹ್ಮ ಬಾಣ ಮಾಧವಿಲೋಕ್ಯ ಬ್ರಹ್ಮ ಬಾಣ ದಿನ ದಿನ ತಾರಗದು ನಾಕತ್ತಿರ ದಗ ಜಗದ ನಗರ ದಿನ ತಾರಗದು ನಾಕತ್ತಿರ ದಿನ ನಾಗಿನ್ನ